ಆಕಾಶವಾಣಿ ಆಕಾಶವಾಣಿ 90 ವಸಂತೋತ್ಸವಾಲ ಸಂದರ್ಭంగా ಆಕಾಶವಾಣಿ ವೈಭವ ಪ್ರಭಾವಾಲ ಪ್ರಗತಿ ವಿಕಾಸಂ ಪ್ರತ್ಯೇಕ ಕಾರ್ಯಕ್ರಮಂ ನಿರ್ವಹಣ ಶ್ರೀ ಕೊಲಿಪಾಕ ಶಂಕರರಾವ್ ಸಹಕಾರಂ ಶ್ರೀಮತಿ ಜಿ ಪದ್ಮ ವಿನಂಡಿ ಆಕಾಶವಾಣಿ ವೈಭವ ಪ್ರಭಾವಾಲ ಪ್ರಗತಿ ವಿಕಾಸಂ ಪ್ರತ್ಯೇಕ ಕಾರ್ಯಕ್ರಮಂ